ಶ್ರೀ ವಲ್ಲಭ ಶ್ರೀ ನೃಸಿಂಹ ಸರಸ್ವತಿ ಶ್ರೀ ಗುರು ದತ್ತಾತ್ರೇಯಾಯ ನಮಃ. ದತ್ತಾತ್ರೇಯಂ ಮಹಾತ್ಮಾನಂ ವರದಂ ಭಕ್ತವತ್ಸಲಂ ಪ್ರಪನ್ನಾರ್ತಿಹರಂ ವಂದೇ ಸ್ಮರ್ತೃಗಾಮೀ ಸನೋವತು ದೀನಬಂಧುಂ ಕೃಪಾ ಸಿಂಧುಂ ಸರ್ವಕಾರಣಕಾರಣಂ ಸರ್ವರಕ್ಷಾಕರಂ ವಂದೇ ಸ್ಮರ್ತೃಗಾಮೀ ಸನೋವತು ಶರಣಾಗತ ದೀನಾರ್ತ ಪರಿತ್ರಾಣ ಪರಾಯಣಂ ನಾರಾಯಣ ವಿಂ ವಂದೇ ಸ್ಮರ್ತೃಗಾಮೀ.

ಬಹಾಳೆ ಪುರವ ರಘುಕುಲ ತಿಲಕ ಮಾಧೆ. ಸೀತೆನು ಆಪಲೇ ಡೋಹಾಳೆ ಶ್ರೀರಾಮನ ಸಾಂಗಿತ್ಲೆ. ಶ್ರೀರಾಮನಿ ಹಸುನ್ ತಿಚ್ಚಾ ಇಚ್ಛಾಂಚಾ ಆದರ ಕೆಲ. ಮನಾಲೆ, ಜಾನಕಿ, ತುಜಿ ಇಚ್ಛಾ ಲವಕರಾತ್ ಲವಕರ ಪೂರಿ ಕರಿನ್. ಪತಿ ಪತ್ನಿಂಚಾ ಹಾ ಮನೋಹರ ಸಂವಾದ ಝಾಲಾ. ತ್ಯಾಚಾ ದುಸರಾ ದಿವಶಿಚಿ ಗೋಷ್ಟ. ಭದ್ರ ನಾವಾಚಾ ಏಕಾ ಗುಪ್ತಚರಾನು ಶ್ರೀರಾಮನ ಸಾಂಗಿತ್ಲ, ರಾಜನ್, ಸೇತುಬಂಧನ ಆಣಿ ರಾವಣವಧ ಯಾ ದೋನ್ ದೈವೀ ಕೃತ್ಯಾಬದ್ದಲ್ ಸಾರಿ ಪ್ರಜಾ ಆಪಲ್ಲಾ ಧನ್ಯವಾದ ದೇತ ಆಹೆ. ಪಣ ಕಾಯ್ ಸತ್ಯತೆ ನಿರ್ಭಯಪಣೆ ಕಥನ ಕರ. ಅಶಿ ಶ್ರೀರಾಮಾಂಚಿ ಅನುಜ್ಞಾ ಮಿಳತಾಚ ಭದ್ರ ಪುಢೆ ಸಾಂಗೂ ಲಾಗಲಾ. ಲೋಕಾನ ಏಕ ಕಳತ್ ನಾಹಿ ಕಿ ರಾವಣಾಚ್ಯಾ ಘರಿ ರಾಹಿಲೇಲಿ ಸೀತಾ ಶ್ರೀರಾಮಾನಿ ಪರತ್ ಪತ್ನಿ.

ನಕೋ ಕರೂಸು ವಲ್ಗನ ರಾವಣ ನಿಶಾಚರ. ಮಹಾಪತಿವ್ರತಾ ಜಾನಕಿನ ಅಸಂ ಸಂತಾಪೂನ್ ಸಂಗತಾಚ, ರಾವಣಾಸಾರಖಾ ಪಾಪಾತ್ಮಾಹಿ ಕ್ಷಣಭರ ಘಾಬರಲ್ಯಾ ವಾಚೂನ್ ರಹಿಲಾ ನಾಹಿ. ಜನಸ್ಥಾನಾತಿಲ್ ರಾಮ ಲಕ್ಷ್ಮಣಾಚಾ ಅತುಲ್ ಪರಾಕ್ರಮ ತ್ಯಾಲಾ ಠೌಕ್ ಹೋತಾ. ಜಾನಕಿಲಾ ವಶ ಹೋಣ್ಯಾಸಾಠಿ ಆಣಖಿ ಏಕಾ ಮಹಿನ್ಯಾಚಾ ಅವಧಿ ದೇವುನ್ ರಾವಣ ಅಶೋಕ್ ವನಾತೂನ್ ಪರತ್ಲಾ. ಶಿಂಶಪಾ ವೃಕ್ಷಾವರ್ ಸೂಕ್ಷ್ಮ ದೇಹಾನ ಲಪೂನ್ ರಹಿಲೆಲ್ಯಾ ಹನುಮಾನಾಚಿ ಖತ್ರಿ ಪಟ್ಲಿ ಕಿ ಹೀಸ್ ತಿ ಜಾನಕಿ. ಅವತಿ ಭೋವತಿಚ್ಯಾ ರಾಕ್ಷಸಿ ಝೋಪಲ್ಯಾ ಆಹೆತ್.